ಪೂರಾ ಮಾತು ಪೂರಿ ಅಮೃತ ಜಾಕಿ ದೃಷ್ಟ ದರ್ಶನ ಬೇಗದ ಉದರತ ಶ್ರೇಷ್ಠ ಚರಣ ಕಮಲ ಜಾಕೆಯ ನೋಮ ಸಫಲ ದರ್ಶನ ಸುಂದರ ರೂಪ ತಾನ ಸೇವಾ ಸೇವಕ ಪ್ರಮಾನಂತರ ಜಾಮಿ ಪ್ರಖಮೃತಾನ್ ಜಸ್ಮನ್ ಬಸೆ ಸೋತನೆ ಹಾಲ್ ತಾಕೆ ನಿಕಟನ ಆವದ ಕಾಲ್ ಅಮರ ಭಯ ಅಮರಾಪದ ಪಾಯ ಸಾಧು ಸಂಗ ನಾನಕ ಹರ್ತಿ ಆಯ ಸ್ವಲೋಕ್ ಜ್ಞಾನ ಅಂಜನ ಗುರುದಿಯ ಅಜ್ಞಾನ ಅಧೇರ್ ವಿನಾಶ ಹರ ಕಿರ್ಪಾದೆ ಸಂತ ಭೇಟಿಯ ನಾನಕ ಮನ ಬರ್ಗಾ ಷಷ್ಟಪದಿ ಸಂತ ಸಂಗ ಅಂತರ ಪ್ರಭು ಡೀಠಾ ನಾಮ ಪ್ರಭು ಕಾ ಲಾಗ ಪೀಠಾ ಸಕಲ ಸಮಗ್ರಿ ಏಕ ಸಘಾಟ ಮಾಹೇ ಅನುಕರಂಗ ನಾನಾ ದೃಷ್ಟಾ ಹೇ